0: ಸಂದಪುಲು ಬಲುಮಂತನ
1: ಯಾದಿಲ್ಲ ಬಯಲಿ ಮಕ್ಕ ಮಂಡಂಗ ಪಂತುಂದಂಗ ಪರಸಿಗ ಓ ಜರಂಗಲ್ಲ ಬಯ